ಭರ್ಜನಂ ಭವಬೀಜಾನಾಂ ಅರ್ಜನಂ ಶುಭ ಸಂಪದಾಂ ತರ್ಜನೈಯ ಮಧೂತಾನಾಂ ರಾಮ ರಾಮೇತಿ ಅರ್ಜನಂ ಶ್ರೀ